ದಿವಸ ಆಂಗಲ ಭಾಂಗಲಾಗ ಭಾಂಗಲ ರಂಗುಬಾಯಿ ಗಂಗುಬಾಯಿ ಹಾತ ಜರ ತಾಲುಜಾ ಹಾತ ಜರ ತಾಲುಜಾ ಬಿಲ್ವ ರಶಿ ಬಾಂಗ